0: ಆಕಾಶವಾಣಿ ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ 100.1 ಎಫ್ಎಂ.
1: ಕೇಳುಗರೇ, ಇಂದಿನ ಭಕ್ತಿ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ಗಜಮುಖ ವಂದಿಸುವೆ ಈ ಗೀತೆಯೊಂದಿಗೆ ಆರಂಭಿಸೋಣ. ರಚನೆ ವಾದಿರಾಜರು, ಹಾಡಿದ್ದಾರೆ HN ಮೀರಾ. ಇನ್ ಟುಡೇಸ್ ಪ್ರೋಗ್ರಾಮ್ ಆಫ್ ಡಿವೋಷನಲ್ ಮ್ಯೂಸಿಕ್ ವಿ ಬಿಗಿನ್ ದ ಪ್ರೋಗ್ರಾಮ್ ವಿತ್ ಗಜಮುಖ ವಂದಿಸುವೆ, ಅ ಕಂಪೋಸಿಷನ್ ಆಫ್ ವಾದಿರಾಜ, ಪ್ರೆಸೆಂಟೆಡ್ ಬೈ HN ಮೀರಾ.

ಪುರಂದರದಾಸರ ರಚನೆ, ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ. ಅಂಜಿಕಿ ನ್ಯಾತಕಯ್ಯ, ಅ ಕಾಂಪೋಸಿಷನ್ ಆಫ್ ಪುರಂದರದಾಸ, ರೆಂಡರ್ಡ್ ಬೈ ರಾಜ್ಕುಮಾರ್ ಭಾರತಿ. ಅಂಜಿಕಿ ನ್ಯಾತಕಯ್ಯ.

ತುಂಗಾ ತೀರ ವಿರಾಜಂ ಕಮಲೇಶ ವಿಠಲರ ಈ ರಚನೆಗೆ ದನಿಯಾಗಿದ್ದಾರೆ ಡಾಕ್ಟರ್ ಹಂಸಿನಿ ನಾಗೇಂದ್ರ. ತುಂಗಾ ತೀರ ವಿರಾಜಂ, ಅ ಕಾಂಪೋಸಿಷನ್ ಆಫ್ ಕಮಲೇಶ ವಿಠಲ, ಸಂಗ್ ಬೈ ಡಾಕ್ಟರ್ ಹಂಸಿನಿ ನಾಗೇಂದ್ರ.

ಧೃತಿಗೆಟ್ಟು ಅನ್ಯರ ಬೇಡದಂತೆ ಬಸವೇಶ್ವರರ ಈ ವಚನಕ್ಕೆ ದನಿಯಾಗಿದ್ದಾರೆ ಡಾಕ್ಟರ್ ಆರ್ ಎನ್ ಶ್ರೀಲತಾ. ಧೃತಿಗೆಟ್ಟು ಅನ್ಯರ ಬೇಡದಂತೆ, ಅ ಕಾಂಪೋಸಿಷನ್ ಆಫ್ ಬಸವೇಶ್ವರ, ರೆಂಡರ್ಡ್ ಬೈ ಡಾಕ್ಟರ್ ಆರ್ ಎನ್ ಶ್ರೀಲತಾ.

ಬೃಂದಗಾನದಲ್ಲಿ ಬಸವೇಶ್ವರರ ಮತ್ತೊಂದು ವಚನ ತಂದೆ ನೀನು ತಾಯಿ ನೀನು. ಕಾಂಪೋಸಿಷನ್ ಆಫ್ ಬಸವೇಶ್ವರ ಸಾಂಗ್ ಇನ್ ಕೋರಸ್ ತಂದೆ ನೀನು ತಾಯಿ ನೀನು.

ಎಸ್ಸಿ ಅಶ್ವಿನಿ ಅವರು ಹಾಡಿರುವ ಕೈಲಾಸವಾಸ ಗೌರೀಶ ಈಶ, ರಚನೆ ವಿಜಯದಾಸರು. ಎಸ್ಸಿ ಅಶ್ವಿನಿ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ವಿಜಯದಾಸ, ಕೈಲಾಸವಾಸ ಗೌರೀಶ ಈಶ.

ಪ್ರಸನ್ನ ತೀರ್ಥರ ರಚನೆ ಹೂ ಬೇಕೆ ಹೂವು, ಹಾಡಿದ್ದಾರೆ ನೀಲಾ ರಾಮಾನುಜಂ. ಅ ಕಾಂಪೋಸಿಷನ್ ಆಫ್ ಪ್ರಸನ್ನ ತೀರ್ಥರು, ಹೂ ಬೇಕೆ ಹೂವು, ಪ್ರೆಸೆಂಟೆಡ್ ಬೈ ನೀಲಾ ರಾಮಾನುಜಂ.

ಇಂದಿನ ಭಕ್ತಿ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿವಿಧ ಕಲಾವಿದರು ಹಾಡಿದ ಭಕ್ತಿಗೀತೆಗಳನ್ನು ಆಲಿಸುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಇನ್ ದ ಪ್ರೋಗ್ರಾಮ್ ಆಫ್ ಡಿವೋಷನಲ್ ಮ್ಯೂಸಿಕ್, ಯು ಆರ್ ಲಿಸ್ನಿಂಗ್ ಟು ಡಿವೋಷನಲ್ ಕಾಂಪೋಸಿಷನ್ಸ್ ಪ್ರೆಸೆಂಟೆಡ್ ಬೈ ವೇರಿಯಸ್ ಆರ್ಟಿಸ್ಟ್ಸ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಡಾಕ್ಟರ್ ಕೆ ಮುರಳೀಧರ್, ಭಾಗವಹಿಸುವ ವಿದ್ಯಾರ್ಥಿ ರಮೇಶ್ ಕೆ.
1: ನಮಸ್ಕಾರ ಮಿಸ್ಟ್ರೆ.
2: ನಮಸ್ಕಾರ, ಬನ್ನಿ. ಇವತ್ತು ಚರಣಗಳು ಎಷ್ಟಾಯಿತೋ ಅದು ನೋಡಿಬಿಟ್ಟು ಲಾಸ್ಟ್ ಚರಣ ಪ್ರಾಕ್ಟೀಸ್ ಮಾಡಬೇಕು. ಇದು ಚರಣಗಳು ಹಾಡ್ತೀರಾ ಸಾಕು, ಒಂದೊಂದು ಸಂಗತಿ ಎರಡು ಎರಡು ಸಾರಿ ಹಾಕಿ.

0: ಇಲ್ಲಿ ಧರಲು ನೀ ವೈ ನೀ ವೈ
1: ಸರಿ,
0: ಆಮೇಲೆ
1: ತ್ಯಾಗರಾಜು ಪೈ,
0: ತ್ಯಾಗರಾಜು ಪೈ ನೀಕೆಂದಕ್ಕೂ ನಿರ್ದಯ.
1: ಸರಿ ಮಿಸ್ಟ್ರೆ, ಐದನೇ ಚರಣ ಇನ್ನೊಂದ್ಸಲ ಹೇಳ್ಕೊಡಿ ಮಿಸ್ಟ್ರೆ.

0: ಇವತ್ತು ಕ್ಲಾಸ್ ಮುಗಿತ್ತು, ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಆಲಾಪನ ಮಾಡಿಬಿಟ್ಟು ಕೀರ್ತನ ಪೂರ್ತಿ ಮೊದಲಿಂದ ಕೊನೆವರೆಗೂ ಹಾಡಿ ಎಲ್ಲಿ ಸ್ವರ ಹಾಕಿದ್ರೆ ಚೆನ್ನಾಗಿರುತ್ತದೆ, ಎಲ್ಲಿ ನೆರವಲು ಮಾಡಿದ್ರೆ ಬೆಟರ್ ಆಗಿರುತ್ತದೋ ಅದು ನೋಡಿಕೊಂಡು ಕ್ಲಾಸ್ ಮುಗಿಸಿ.
1: ನಮಸ್ಕಾರ ಮಿಸ್ಟರ್.
2: ನಮಸ್ಕಾರ. ಇದುವರೆಗೂ ಅಮೃತ ಗುರುಕುಲ ಕಾರ್ಯಕ್ರಮದಲ್ಲಿ ಸಂಗೀತ ಪಾಠ ಕೇಳಿದಿರಿ. ಸಂಗೀತ ಪಾಠ ಹೇಳಿಕೊಟ್ಟವರು ಡಾಕ್ಟರ್ ಕೆ ಮುರಳೀಧರ್, ಭಾಗವಹಿಸಿದ ವಿದ್ಯಾರ್ಥಿ ರಮೇಶ್ ಕೆ. ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಲಿಸನ್ ಟು ತಬ್ಲಾ ಸೋಲೋ ಬೈ ಶ್ರೀ ಸೂರಜ್ ಪುರಂದರೆ, ತಾಲ್ ತೀನ್ ತಾಲ್.
2: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೂರಜ್ ಪುರಂದರೆ ಅವರಿಂದ ತಬಲಾ ವಾದನ, ತಾಲ್ ತೀನ್ ತಾಲ್.

0: Violin by Sri Shankar Kabadi. Continuing the concert, now listen to vocal recital by Sri Ganpati Bhatt. Rag Ahiravati, Khyal Vilambit Rupak Tal, Bhai Bhor, Drut Teen Tal, Chanchala Nayana.
1: Hindustani Shastriya Sangeeta Karyakramadalli Suraj Purandare Avarinda Tabala Vadana Kelidiri. Violin Shankar Kabadi. Karyakramavannu Munduvarisutta Inika ಗಣಪತಿ ಭಟ್ ಅವರಿಂದ ಗಾಯನ ರಾಗ್ ಅಹಿರಾವತಿ ಖಯಾಲ್ ವಿಲಂಬಿತ್ ರೂಪಕ್ತಾಲ್ ಬೈಬೋರ್ ಧೃತ್ ತೇಂತಾಲ್ ಚಂಚಲ ನಯನಾ

0: You are listening to vocal recital by Shri Ganapati Bhatt. He was accompanied on tabla by Shri Gopal Krishna Hegde and on harmonium by Shri Vasant Kanakapur. This program was contributed by All India Radio Dharwad.
1: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಗೋಪಾಲಕೃಷ್ಣ ಹೆಗಡೆ, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಆಕಾಶವಾಣಿ ಅಮೃತವರ್ಷಿಣಿ ಸಂಗೀತ ವಾಹಿನಿ ಕಾರ್ಯಕ್ರಮ ಯಕ್ಷ ಸಂಗೀತ.

ಕರಾವಳಿ ಕರ್ನಾಟಕದ ಕಲಾ ಪ್ರಕಾರವಾದ ಯಕ್ಷಗಾನದ ಸಂಗೀತ ವೈವಿಧ್ಯ ಹಾಗೂ ವೈಶಿಷ್ಟ್ಯತೆಯ ಕುರಿತಾದ ವಿಶೇಷ ಕಾರ್ಯಕ್ರಮ ಸರಣಿ ಯಕ್ಷ ಸಂಗೀತ. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.

0: ಯಕ್ಷ ಸಂಗೀತ.
1: ಯಕ್ಷಗಾನ ತಾಳಗಳನ್ನು ಸಂಗೀತದಲ್ಲಿ ಸೂಚಿಸಿದಂತೆ ಹಸ್ತಕ್ರಿಯೆಗಳಿಂದ ತೋರಿಸುವ ಕ್ರಮ ಇಲ್ಲಿ ಇಲ್ಲ. ಕಂಚಿನ ತಾಳದಿಂದ ಸೂಚಿಸುವ ಪರಂಪರೆ ಯಕ್ಷಗಾನದಲ್ಲಿದೆ. ಈ ವಿಧಾನವು ಶಾರ್ಂಗದೇವನಷ್ಟು ಪ್ರಾಚೀನ ಎಂದು ತಿಳಿದು ಬರುತ್ತದೆ. ದೇಶೀ ತಾಲಸ್ತು ಲಘ್ವಾದಿಮಿತಯಾ ಕ್ರಿಯಯಾಮತಂ ಎಂಬ ಸಂಗೀತ ರತ್ನಾಕರದ ಉಲ್ಲೇಖದಂತೆ ದೇಶೀ ತಾಳಗಳನ್ನು ಕಂಚಿನ ತಾಳದಿಂದ ಯಥಾಶೋಭೆಯಿಂದ ತೋರಿಸುವುದು ಪದ್ಧತಿ ಎಂದು ವಿವರಿಸಲಾಗಿದೆ. ಸಂಗೀತ ಶಾಸ್ತ್ರದಲ್ಲಿರುವ ದ್ರುತ ಅನುದ್ರುತ ಲಘುಗಳನ್ನು ಅಂಗುಲಿ ವ್ಯಾಪಾರವಿಲ್ಲದೆ ತಾಳ ಅಥವಾ ಜಾಗಟೆಗಳಲ್ಲೇ ತೋರಿಸುವುದು ಯಕ್ಷಗಾನದ ಪದ್ಧತಿ. ಹಾಗೆಯೇ ಅತೀತ ಅನಾಗತ ಸಮಗ್ರಹಗಳು ಯಕ್ಷಗಾನದಲ್ಲಿ ಬಳಕೆಯಲ್ಲಿವೆ. ಈಗ ಯಕ್ಷಗಾನದಲ್ಲಿ ತ್ರಿಪುಟ ತಾಳದ ನಿರ್ವಹಣೆಯನ್ನು ನೋಡೋಣ. ತ್ರಿಪುಟ ತಾಳವು ಮೂರು ಲಘು ಮತ್ತು ಎರಡು ದ್ರುತಗಳಲ್ಲಿ ಸಾಗುವ ಏಳು ಮಾತ್ರೆಗಳ ತಾಳ. ಕರ್ನಾಟಕೀಯ ತ್ರಿಶರ ತ್ರಿಪುಟಕ್ಕೆ ಸಮಾನ. ಯಕ್ಷಗಾನದಲ್ಲಿ ಈ ತ್ರಿಪುಟ ತಾಳಕ್ಕೆ ನಿಧಾನ ಮತ್ತು ತ್ವರಿತ ಎಂಬ ಎರಡು ಗತಿವಿನ್ಯಾಸಗಳಿವೆ. ನಿಧಾನ ತ್ರಿಪುಟವು ತದ್ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ಎಂದು ಸಾಗುತ್ತದೆ. ತ್ವರಿತದಲ್ಲಿ ತೋಂ ತದ್ದಿನ್ನ ದೀಂ ತದ್ದಿನ್ನ ಎಂದಾಗುತ್ತದೆ. ನಿಧಾನ ತ್ರಿಪುಟದಲ್ಲಿ 14 ಅಕ್ಷರ ಕಾಲ ಸ್ಪಷ್ಟವಾಗಿದ್ದು ತ್ವರಿತದಲ್ಲಿ ಅದು 7ಕ್ಕೆ ಇಳಿಯುತ್ತದೆ. 6-4-4 ಎಂಬುದು 3-2-2 ಎಂದಾದಾಗ ತ್ವರಿತ ಎನಿಸುತ್ತದೆ. ಈಗ ಮೊದಲು ನಿಧಾನ ತ್ರಿಪುಟ ತಾಳವನ್ನು ನಾವು ಯಕ್ಷಗಾಯನದಲ್ಲಿ ಕೇಳೋಣ. ಪಾರ್ಥಿಸುಬ್ಬನ ಪಂಚವಟಿಯಲ್ಲಿ ರಾಮಲಕ್ಷ್ಮಣರು ಎಲೆ ಮನೆಗಳನ್ನು ಕಟ್ಟಿಕೊಳ್ಳುವ ಸಂದರ್ಭದ ಪದ್ಯವಿದು.

ಇದೇ ತ್ರಿಪುಟ ತಾಳವು ತ್ವರಿತದಲ್ಲಿ ಉದ್ವೇಗ, ಕ್ರೋಧ, ರೌದ್ರಗಳನ್ನು ಪ್ರತಿಪಾದಿಸುವಲ್ಲಿ ಹೀಗೆ ಮೂಡಿಬರುತ್ತದೆ. ಶರಸೇತು ಬಂಧನ ಪ್ರಸಂಗದಿಂದ ಆಯ್ದುಕೊಂಡ ಪದ್ಯಗಳು ಇಲ್ಲಿವೆ.

0: ಎರಡು ಎರಡು ಎಂಬ ಗಣಸಂಯೋಜನೆಯ ಮಾತ್ರಾಗತಿಯ ಪದ್ಯಗಳನ್ನು ತ್ರಿಪುಟ ತಾಳದಲ್ಲಿ ಹಾಡುವುದು ಸುಲಭ. ಆದರೆ ಯಕ್ಷಗಾನದಲ್ಲಿ ಅಂಶಗಣದ ಲಯವಿನ್ಯಾಸವುಳ್ಳ ಅನೇಕ ಹಾಡುಗಳು ತ್ರಿಪುಟ ತಾಳದ ಶೀರ್ಷಿಕೆಯಲ್ಲಿವೆ. ವಿಷ್ಣುಗಣ ರುದ್ರಗಣಗಳು ತ್ರಿಪುಟ ತಾಳಕ್ಕೆ ತೆರೆದುಕೊಂಡು ಭಾವಾನುಗುಣವಾದ ಗಾಯನಕ್ಕೆ ಇಂಬು ನೀಡುವುದು ಯಕ್ಷಗಾನದ ವಿಶೇಷತೆ. ಅಂತಹ ಹಾಡುಗಳನ್ನು ಈಗ ಕೇಳೋಣ.
1: ಏ

0: ಇನ್ನು ಮುಂದೆ ಅಟ್ಟತಾಳದ ನಡೆಯನ್ನು ನೋಡೋಣ. ಯಕ್ಷಗಾನದ ಅಷ್ಟತಾಳವು ಸುಳಾದಿ ಸಪ್ತತಾಳಗಳಲ್ಲಿರುವ ಖಂಡಜಾತಿಯ ತಾಳ. ಇದರಲ್ಲಿ ಎರಡು ಲಘು ಮತ್ತು ಎರಡು ದ್ರುತಗಳಿವೆ. ಒಟ್ಟು 14 ಅಕ್ಷರ ಕಾಲದ ಈ ತಾಳವು ಜಾನಪದ ಮೂಲದ ಆಟದಿಂದ ಬಂದಿದೆ ಎಂದು ತರ್ಕಿಸಲಾಗಿದೆ. ಆಟವೇ ಅಷ್ಟವಾಗಿದೆ ವಿನ ಸಂಸ್ಕೃತದ ಅಷ್ಟ ಎಂಬರ್ಥ ಇಲ್ಲಿ ಅನ್ವಯವಾಗುವುದಿಲ್ಲ. ಯಕ್ಷಗಾನದಲ್ಲಿ ಇದರ ನಿಧಾನ ಮತ್ತು ತ್ವರಿತಗತಿಯ ಎರಡು ಪ್ರಕಾರಗಳಿವೆ. ಮೊದಲಿಗೆ ಅಟ್ಟತಾಳದ ನಿಧಾನಗತಿಯಲ್ಲಿ ತಕ್ಕಿಟ್ಟ ತಕ್ಕ ಧೀಮ್ ತದ್ದೀಮ್ ತಕ್ಕ ಧೀಮ್ ಎಂಬ ನಡೆಯನ್ನು ಗುರುತಿಸಬಹುದು. ಕರ್ಣಾರ್ಜುನ ಕಾಳಗ ಪ್ರಸಂಗದ ಪದ್ಯಗಳನ್ನು ಕೇಳಿ ಯಕ್ಷಗಾನದ ಅಟ್ಟತಾಳದ ಚೆಲುವನ್ನು ಗ್ರಹಿಸೋಣ.
1: ಗುರುರ

ಯಕ್ಷಗಾನದ ತ್ವರಿತ ಅಷ್ಟತಾಳವು ತಯ್ಯ ತಾತ ತಾತಯ್ಯ ತಾತ ಎಂಬ ತತ್ಕಾರದಲ್ಲಿ ಸಾಗುತ್ತದೆ. ಏಳು ಅಕ್ಷರಗಳಿಗೆ ಸರಿಯಾಗಿ ಘಾತ ಬೀಳುವುದನ್ನು ಇಲ್ಲಿ ಗಮನಿಸಬಹುದು.

ಇನ್ನು ಮುಂದಿನದು ಏಕತಾಳ. ಯಕ್ಷಗಾನದಲ್ಲಿ ಚತುರಶ್ರ ಲಘುವಿನ ಸ್ವರೂಪದಲ್ಲಿರುವ ಏಕತಾಳವು ವೈವಿಧ್ಯಮಯವಾಗಿ ಬಳಕೆಯಾಗುತ್ತದೆ. ವಿವಿಧ ನೃತ್ಯ ವಿಲಾಸಕ್ಕೆ ಪೂರಕವಾಗಿರುವ ಏಕತಾಳವು ತದ್ದೀಂ ದಿಮ್ಮಿ ತದ್ದೀಂ ತದ್ದೀಂ ದಿಮ್ಮಿ ತದ್ದೀಂ ಎಂದು ಸಾಗುತ್ತದೆ. ಶೃಂಗಾರ ವೀರ ಕರುಣಾದಿ ನವರಸಗಳಿಗೂ ಒಪ್ಪುವ ಈ ತಾಳವು ನಿಧಾನ, ತ್ವರಿತ ಮತ್ತು ಅತಿತ್ವರಿತಗಳೆಂಬ ಮೂರೂ ಪ್ರಕಾರಗಳಲ್ಲಿ ಪ್ರಯುಕ್ತವಾಗಿದೆ. ಕೆಲವೆಡೆ ಆದಿತಾಳದ ಶೀರ್ಷಿಕೆಯಲ್ಲಿಯೂ ಏಕತಾಳದ ಪದ್ಯಬಂಧಗಳು ದೊರೆಯುವುದರಿಂದ ಆದಿತಾಳದ ದ್ರುತಗತಿಯೇ ಏಕತಾಳ ಎಂಬ ಸರಳೀತ ಗ್ರಹಿಕೆ ಉಂಟಾಗಿದೆ. ಯಕ್ಷಗಾನದ ಆದಿತಾಳವು ಚತುರಶ್ರ ತ್ರಿಪುಟ ತಾಳವಾಗಿದ್ದು ನಾಲ್ಕು ಅಕ್ಷರಗಳ ಲಘು ಮತ್ತು ಎರಡು ದ್ರುತಗಳಿಂದ ಕೂಡಿದೆ. ತಾ ಹಸ್ತ ದಿಂದ ಕಿಡತಕ ತಾ ತೋಂ ತದ್ದಿನ್ನಕ್ಕ ಎಂದು ಸಾಗುವ ಈ ತಾಳಾವರ್ತವು ಏಕತಾಳದ ಇಮ್ಮಡಿಗೆ ಸಮಾನವೆನಿಸುತ್ತದೆ. ದೇವಿದಾಸ ಕವಿಯ ಭೀಷ್ಮ ಪರ್ವದಲ್ಲಿ ಶ್ರೀಕೃಷ್ಣನನ್ನು ಭೀಷ್ಮಾಚಾರ್ಯರು ಸ್ತುತಿಸುವ ಪ್ರಸಿದ್ಧ ಪದ್ಯ ಶ್ರೀ ಮನೋಹರ ಸ್ವಾಮಿ ಪರಾಕು ಎಂಬುದು ಆದಿತಾಳದ ವಿಳಂಬಗತಿಯಲ್ಲಿ ಆರಂಭವಾಗಿ ಏಕತಾಳದಲ್ಲಿ ಮುಂದುವರಿಯುವುದನ್ನು ಈಗ ಕೇಳೋಣ.

ಸೌಮ್ಯ ಭಾವದಲ್ಲಿ ಸುರುಟಿ ಏಕವೆಂಬ ಛಂದೋಬಂಧದಲ್ಲಿ ಮೂಡಿಬರುವ ಏಕತಾಳವು ಯಕ್ಷಗಾನದ ಒಂದು ವಿಶಿಷ್ಟ ಗಾಯನ ಕ್ರಮ. ಅದು ಹೀಗಿದೆ.

0: ಯಕ್ಷಸಂಗೀತ ವಿಶೇಷ ಸರಣಿ ಕಾರ್ಯಕ್ರಮ ಈವರೆಗೆ ಪ್ರಸಾರವಾಯಿತು. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ತೆಂಕುತಿಟ್ಟಿನ ಭಾಗವತರು ಕುಬಣೂರು ಶ್ರೀಧರ ರಾವ್, ಮೃದಂಗ ಜನಾರ್ದನ ತೋಳ್ಪಡಿತ್ತಾಯ, ಚೆಂಡೆ ಕೃಷ್ಣಮೂರ್ತಿ ಪಾಂಗಣ್ಣಾಯ. ಬಡಗುತಿಟ್ಟಿನ ಭಾಗವತರು ಗಣಪತಿ ಭಟ್ ಸಾರಿಗ್ರಾಮ, ಮೃದಂಗ ಅನಂತ ಪದ್ಮನಾಭ ಪಾಠಕ್, ಚೆಂಡೆ ಶಂಕರ ಬಾಳೆ ಕುದ್ರು. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.
1: ಕೇಳುಗರೆ, ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಕೇಳುಗರೆ, ಇದುವರೆಗೂ ಯಕ್ಷ ಸಂಗೀತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದ್ರಿ. ಈ ಕಾರ್ಯಕ್ರಮದ ಮುಂದಿನ ಭಾಗ ನಾಳೆ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಪಿ ನಂದಿತಾ ಅವರ ಹಾಡುಗಾರಿಕೆ. ವಯಲಿನ್ ಸಹಕಾರದಲ್ಲಿ ಸೌಮ್ಯ ರಾಮಚಂದ್ರನ್, ಮೃದಂಗ ಎಂ ಗುರುರಾಜ್. ಪಿ ನಂದಿತಾ ಅವರು ತಮ್ಮ ಹಾಡುಗಾರಿಕೆಯಲ್ಲಿ ಪಟ್ಟಣಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ಏರಾನ ಪೈ ತೋಡಿರಾಗ ಆದಿತಾಳ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program we bring you vocal rendition by P. Nandita. She is presenting compositions of Patnam Subramanya Iyer. She is accompanied on the violin by Soumya Ramachandran, on the mridangam M. Gururaj. To begin with, Yerana Pai, set to Todiraga Adithala.

ಇನ್ನೀಗ ರಾಮ ಇಕನನ್ನು ಬ್ರೋವರಾದ ಶಹನರಾಗ ರೂಪಕತಾಳದಲ್ಲಿದೆ. ನೌ ಶಹನರಾಗ ರೂಪಕತಾಳ ರಾಮ ಇಕನನ್ನು ಬ್ರೋವರಾದ

ಇದುವರೆಗೂ ಪಿ ನಂದಿತಾ ಅವರ ಹಾಡುಗಾರಿಕೆಯಲ್ಲಿ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕೃತ್ಯಗಳನ್ನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಸೌಮ್ಯ ರಾಮಚಂದ್ರನ್, ಮೃದಂಗ ಎಂ ಗುರುರಾಜ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's Carnatic Classical Music program. You just heard vocal rendition by P. Nandita. She presented compositions of Patnam Subramania Iyer. Accompanists were on the violin Soumya Ramachandran, on the mridangam M. Guru Raj. This program is a contribution of Akashvani Bengaluru, anytime, indie music.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಂದು ಮಾಧವ್ ಪಾಠಕ್ ಅವರಿಂದ ರುದ್ರವೀಣಾ ವಾದನ ಕೇಳುವಿರಿ. ರಾಗ್ ಶಿವತೋಡಿ, ಆಲಾಪ್ ಜೋಡ್ಜಾಲ, ಗತ್ ಜಪ್ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ರುದ್ರವೀಣಾ ರಿಸೈಟಲ್ ಬೈ ಡಾಕ್ಟರ್ ಬಿಂದು ಮಾಧವ್ ಪಾಠಕ್, ರಾಗ್ ಶಿವತೋಡಿ, ಆಲಾಪ್ ಜೋಡ್ಜಾಲ, ಗತ್ ಇನ್ ಜಪ್ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಂದು ಮಾಧವ್ ಪಾಠಕ್ ಅವರಿಂದ ರುದ್ರವೀಣಾ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ಅಬಲ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಧಾನಿ ಕೌನ್ಸ್.
1: ಯು ಆರ್ ಲಿಸ್ನಿಂಗ್ ಟು ರುದ್ರವೀಣಾ ರಿಸೈಟಲ್ ಬೈ ಡಾಕ್ಟರ್ ಬಿಂದು ಮಾಧವ್ ಪಾಠಕ್. ಹಿ ಇಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಧಾನಿ ಕೌನ್ಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಬಿಂದು ಮಾಧವ್ ಪಾಠಕ್ ಅವರಿಂದ ರುದ್ರವೀಣಾ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕುಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಪ್ರಸ್ತುತಿ.
1: ಯು ಆರ್ ಲಿಸ್ನಿಂಗ್ ಟು ರುದ್ರವೀಣಾ ರಿಸೈಟಲ್ ಬೈ ಡಾ ಬಿಂದು ಮಾಧವ್ ಪಾಠಕ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕುಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸೋಣ. ಪಕವಾದ್ಯದಲ್ಲಿ ವೈಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜಿರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಕೇಳಿ ರಾಗತಾನ ಪಲ್ಲವಿ, ಭೈರವಿರಾಗ ಖಂಡಜಾತಿ ತ್ರಿಪುಟ ತಾಳ ಖಂಡನಡೆ. Welcome to today's Carnatic Classical Music Program. Dear listeners, in today's program, we bring you vocal rendition by Dr. Nagavalli Nagaraj. Accompanies are on the violin Vidwan Mysuru Ardayakar, on the mridangam Vidwan M.T. Rajakesari, on the khanjira Vidwan B.N. Chandramouli. Let us listen to Raga Thana Pallavi, set to Bhairavi Raga, Khandajati Triputatala Khandanade.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಡಾ ನಾಗವಲ್ಲಿ ನಾಗರಾಜ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ ಪಕವಾದ್ಯದಲ್ಲಿ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಖಂಜರ ವಿದ್ವಾನ್ ಬಿಎನ್ ಚಂದ್ರಮೌಳಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. You just heard vocal rendition by Dr. Nagavalli Nagaraj. Accompanists were on the violin Vidwan Mysuru Ardayakar, on the mridangam Vidwan M.T. Rajakesari, on the khanjira Vidwan B.N. Chandramouli. This program is a contribution of Akashwani Bengaluru, Anytime Indian Music.